0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಬೆಳಗಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಕೇಳೋಣ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ. ವಾದಿರಾಜರ ಈ ರಚನೆ ಹಾಡಿದ್ದಾರೆ ಬಿಆರ್ ಗೀತಾ ಮತ್ತು ಮಾಲತಿ ಶರ್ಮಾ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್ ಡಿಲಿಸ್ ನ್ಯೂಸ್. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ರಿಟನ್ ಬೈ ವಾದಿರಾಜ, ಸಾಂಗ್ ಬೈ ಬಿಆರ್ ಗೀತಾ ಅಂಡ್ ಮಾಲತಿ ಶರ್ಮಾ.

ಪುರಂದರದಾಸರ ಮತ್ತೊಂದು ರಚನೆ ಹಾಡಿದ್ದಾರೆ ಪಿ ರಾಮ, ಆಚಾರವಿಲ್ಲದ ನಾಲಿಗೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಾಂಗ್ ಬೈ ಪಿ ರಾಮ, ಆಚಾರವಿಲ್ಲದ ನಾಲಿಗೆ.

ಮುಂಜಾನೆಯೆದ್ದು ಸಂಜೀವನೆನ್ನಿ ಸಂಗೀತ ಕಟ್ಟಿಯವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ವಿಜಯದಾಸರು. ಮುಂಜಾನೆಯೆದ್ದು ಸಂಜೀವನೆನ್ನಿ, ಅ ಕಂಪೋಸಿಷನ್ ಆಫ್ ವಿಜಯದಾಸ, ಸಂಗ್ ಬೈ ಸಂಗೀತ ಕಟ್ಟಿ.

ಡಾಕ್ಟರ್ ವಿದ್ಯಾಭೂಷಣ ಅವರ ದನಿಯಲ್ಲಿ ಕೇಳೋಣ ನಂದನಂದನ ಬಾರೋ, ಪುರಂದರದಾಸರ ಈ ರಚನೆ. ನೌ ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ ನಂದನಂದನ ಬಾರೋ.

ರೂಪಾರಾವ್ ಮತ್ತು ದೀಪಾರಾವ್ ಸಹೋದರಿಯರು ಬಸವಣ್ಣನವರ ವಚನವನ್ನು ಹಾಡುತ್ತಿದ್ದಾರೆ. ಜಾಗದಾಗಲ ಮುಗಿಲಾಗಲ ಅವಚನ ರಿಟನ್ ಬೈ ಬಸವಣ್ಣ, ಸಾಂಗ್ ಬೈ ರೂಪಾ ಅಂಡ್ ದೀಪಾ ಸಿಸ್ಟರ್ಸ್. ಜಾಗದಾಗಲ ಮುಗಿಲಾಗಲ.

ಇನ್ನೂ ದಯಬಾರದೆ ಪುರಂದರದಾಸರ ಈ ರಚನೆಯನ್ನು ಹಾಡಿದ್ದಾರೆ ಸದಾಶಿವ ಪಾಟೀಲ್. ಸದಾಶಿವ ಪಾಟೀಲ್ ರೆಂಡರಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ ಇನ್ನೂ ದಯಬಾರದೆ.

ಎಂಎಸ್ ಶೆಲ್ವಪಿಳ್ಳಯ್ಯಂಗಾರ್ ಮತ್ತು ಟಿ ನಾಗಮ್ಮ ಅವರ ದನಿಗಳಲ್ಲಿ ಕೇಳೋಣ ಒಂದು ಸಾಂಪ್ರದಾಯಿಕ ಗೀತೆ ಮಹಾವೀರಾಷ್ಟಕ. ನೌ ಲೆಟ್ ಇಸ್ ಲಿಸನ್ ಟು ಅ ಟ್ರೆಡಿಷನಲ್ ಸಾಂಗ್ ಮಹಾವೀರಾಷ್ಟಕಂ, ಸಂಗ್ ಬೈ ಬಿ ಎಸ್ ಶೆಲ್ವಪಿಳ್ಳಯ್ಯಂಗಾರ್ ಅಂಡ್ ಟಿ ನಾಗಮ್ಮ.

ಮರ್ತ್ಯಲೋಕವೆಂಬುದು ಬಸವೇಶ್ವರರ ಈ ವಚನವನ್ನು ಕೇಳೋಣ ವೃಂದಗಾನದಲ್ಲಿ. ನೌ ಲೆಟ್ ಅಸ್ ಲಿಸನ್ ಟು ಅ ಕೋರಿಸ್. ಮರ್ತ್ಯಲೋಕವೆಂಬುದು ರಿಟನ್ ಬೈ ಬಸವೇಶ್ವರ.

ಅಂಬಯ್ಯನೂಲಿ ಅವರು ಹಾಡಿರುವ ಕರಿಗಿರೀಶ್ ಅವರ ರಚನೆ ಭೂಷಿತ ವನಮಾಲಾ ಶ್ರೀಲೋಲ. ಅಂಬಯ್ಯನೂಲಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಕರಿಗಿರೀಶ ಭೂಷಿತ ವನಮಾಲಾ ಶ್ರೀಲೋಲ.

ಕೇಳುಗರಿ, ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನ ಕೇಳುತ್ತಿದ್ದೀರಿ. ನಾದಗಂಗೆಯ ನಿತ್ಯ ಪುಷ್ಕರ ಈ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಆರ್ ಲಿಸ್ನಿಂಗ್ ಟು ವೇರಿಯಸ್ ಕಾಂಪೋಸಿಷನ್ಸ್ ರೆಂಡರ್ಡ್ ಬೈ ವೇರಿಯಸ್ ಆರ್ಟಿಸ್ಟ್ಸ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಶಾಂತಾ ನರಸಿಂಹನ್, ಭಾಗವಹಿಸುತ್ತಾರೆ ವೀಣಾ ಮೋಹನ್.
1: ನಮಸ್ಕಾರ. ನಮಸ್ಕಾರ. ಈಗ ಕಲ್ಯಾಣಿ ರಾಗದ್ದು ಮಿಶ್ರ ಚಾಪತಾಳದಲ್ಲಿ ಪಂಕಜಲೋಚನ ಹೇಳ್ಕೊಡ್ತಾ ಇದ್ದೀನಿ. ಅದನ್ನೊಂದ್ಸಲ ಆರೋಹಣ ಅವರೋಹಣ ಹೇಳಿಬಿಟ್ಟು ಎರಡೆರಡು ಸಲ ಹಾಡಿ, ಇದು ಸ್ವರ ಹಾಡಿಬಿಟ್ಟು ಸಾಹಿತ್ಯ.

ಗಮಬದನಿ ಸ್ನಾನ ಮುಂದಿನ ಸಂಗತಿಲಿ ತೋರಿಸ್ತೀವಿ. ಅಲ್ಲಿ ಇದು ಇದು ಈ ಸಂಗತಿಲಿ ಗಮ ಬರೇ ದವ ಅಲ್ಲಿ ಬಂದ್ಬಿಡ್ಬೇಕು ಹಿಂದಕ್ಕೆ.

0: ಸ್ವಲ್ಪ ಮಹಾಪ್ರಾಣ ಚೆನ್ನಾಗಿ ಉಚ್ಚಾರಣೆ ಮಾಡ್ಬೇಕಷ್ಟೇ. ಇವಾಗ ಅನುಪಲ್ವಿ, ಅದು ಎರಡಕ್ಷರ ಬಿಟ್ಟು ಅಕ್ಕ. ಸನಿ
1: ಸನಿ ದಬ
0: ದಬಪ್ಪ ಅನ್ನೋದು ಮೂರನೇ ಕಾಲದಲ್ಲಿದೆ, ಒಂದಕ್ಷರ ತಳ್ಬೇಕಂದ್ರೆ
1: ಪಾಮಾನು ಪಾಪ
0: ಪಾಮ ಪಾಮ ಅದ ಅಂತ ತಗೋಬಹುದು.
1: ಸನಿ
0: ದವ ಪಾಪ
1: ಸನಿ ದಬ
0: ಪಾಮ ಹಾಗೆ ಪಮನೇ ಅದು.

0: பமா பமா ஆயிட்டா
1: ஆயிட்டோம்
0: வர்க்கொண்டேன் தானி சாசானது நிதானக்கு பருத்தே தானி தாமூரு நீமூரு வேக பருத்தே ಎರಡು ಅಕ್ಷರ ಬಿಟ್ಟು ಸ ಸ ಸ
1: ಸ ಸ ಸ
0: ನೀರಿ ಸ ಸ ನೀರ ಬೇಗ ಬರಬೇಕು
1: ಗೀಟ್
0: ಹಾಕೊಂಡ್ರ
1: ಹಾಕೊಂಡಿದ್ದೀನಿ
0: ನೀರ
1: ದೀರ
0: ಅದು ನಿಧಾನಕ್ಕೆ ಬರುತ್ತೆ ಅಲ್ಲಿ ಸಾಹಿತ್ಯ

0: ಅಂತ ನೀನಿದ ತಗೋಬೇಕು.
1: ಗುಣ
2: ಗುಣ
0: ಅಂದ್ರೆ ಸ್ವಲ್ಪ ಗಮಕ ಕೊಡ್ಬೋದು.
1: ದಾಪ
2: ದಾಪ
1: ಗುಣ
2: ಗುಣ
0: ಹಾಗೆ ಗೊತ್ತಾಯ್ತಾ?
3: ಗೊತ್ತಾಯ್ತು.
0: ಮತ್ತೆ ಎರಡಕ್ಷರ ಬಿಡ್ಬೇಕು.
3: ಹಾ
0: ಸನಿತವಾಗ ಮೂರನೇ ಕಾಲ ಅದು.

0: ಶಾಸನ ಅನ್ನೋದು ಬೇಕಾದ್ರೆ ನಿಸರಿಗ ತಗೋಬಹುದು.
1: ನಿಸರಿಗ
0: ಸ
1: ನಿಸರಿಗ ಸ
0: ನೀರಿ ಸ
1: ನೀರ ನೀರಿ ಸ ನೀರ
0: ಅದೇ ಡಿಟೊ
1: ನಿಮಾದ
0: ನಿಮಾದ ನೀರಿ ಸ ನಿಸಾದ
1: ನೀರಿ ಸ ನಿಸಾದ
0: ನಿಮಾದ ನೀರಿ ಸನಿ ಎಲ್ಲ ಬೇಗ ಬರಬೇಕು. ಗೀಟ್ ಹಾಕೋಣ ಕೆಳಗಡೆ
1: ಸಾದ
0: ನಿಧಾನ ಅದು
1: ಸಾದ
0: ಗುಣಗೆ ಮಾತ್ರ ಅದು ಚೇಂಜ್ ಆಗುತ್ತೆ.

0: ಇಷ್ಟು ಇರಲಿ ಇವತ್ತು.
1: ಆಯ್ತು,
0: ಮುಂದಿನ ಕ್ಲಾಸ್ ನಾವು ತರಗತಿಯಲ್ಲಿ ಹೇಳ್ಕೊಡ್ತೀನಿ.
1: ಆಯ್ತು,
0: ಅದು ಅರ್ಥ ಆಗಿದೆ ಸ್ವಲ್ಪ?
1: ಅರ್ಥ ಆಗಿದೆ.
2: ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಶಾಂತಾ ನರಸಿಂಹನ್, ಭಾಗವಹಿಸಿದ್ದವರು ವೀಣಾ ಮೋಹನ್. ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯೋಲಿನ್ ವಾದನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಡಾ ರಾಚಯ್ಯ ಹಿರೇಮಠ್. ಮೊದಲಿಗೆ ರಾಗ್ ಬಸಂತ್ ಮುಖಾರಿ.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಶ್ರೀಮತಿ ಅಕ್ಕ ಮಹಾದೇವಿ ಹಿರೇಮಠ್. ಶಿ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಡಾಕ್ಟರ್ ರಾಚಯ್ಯ ಹಿರೇಮಠ್. ಲಿಸನ್ ಟು ಹಿಂದೂಸ್ತಾನಿ ವಯೋಲಿನ್ ರಿಸೈಟಲ್ ಬೈ ಶ್ರೀಮತಿ ಅಕ್ಕ ಮಹಾದೇವಿ ಹಿರೇಮಠ್. ರಾಗ್ ಬಸಂತ್ ಮುಖಾರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯಲಿನ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಡಾಕ್ಟರ್ ರಾಚಯ್ಯ ಹಿರೇಮಠ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಹೇಮಂತ್.
1: ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಹೇಮಂತ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಡಾ ರಾಚಯ್ಯ ಹಿರೇಮಠ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಶ್ರೀಮತಿ ಅಕ್ಕ ಮಹಾದೇವಿ ಹಿರೇಮಠ್. ಶಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಡಾ ರಾಚಯ್ಯ ಹಿರೇಮಠ್. This program was contributed by Akashavani Dharwad Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಆಲತ್ತೂರು ಸಹೋದರರಿಂದ ಹಾಡುಗಾರಿಕೆ. ವಯಲಿನ್ ಸಹಕಾರದಲ್ಲಿ ಟಿಎಸ್ ತಾತಾಚಾರ್, ಮೃದಂಗ ಎಂಎಸ್ ರಾಮಯ್ಯ, ಖಂಜಿರ ಎಸ್ ಶೇಷಗಿರಿದಾಸ್. ಮೊದಲಿಗೆ ತ್ಯಾಗರಾಜರ ರಚನೆ ರಾಮನೇ ಪೈ, ಕೇದಾರ ರಾಗ ಆದಿತಾಳ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಆಲತ್ತೂರು ಬ್ರದರ್ಸ್. ದೇ ಆರ್ ಅಕಂಪನಿಸ್ ಆರ್ ಆನ್ ದ ವಯಲಿನ್ ಟಿಎಸ್ ತಾತಾಚಾರ್, ಆನ್ ದ ಮೃದಂಗಂ ಎಂಎಸ್ ರಾಮಯ್ಯ, ಆನ್ ದ ಖಂಜಿರ ಎಸ್ ಶೇಷಗಿರಿದಾಸ್. ಟು ಬಿಗಿನ್ ವಿತ್ ರಾಮನೇ ಪೈ, ಸೆಟ್ ಟು ಕೇದಾರ ರಾಗ ಆದಿತಾಳ, ರಿಟನ್ ಬೈ ತ್ಯಾಗರಾಜರ್.

ವಿದುಲಕ್ಕು ಮಾಯಾ ಮಾಳವಗೌಳರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಮಾಯಾ ಮಾಳವಗೌಳರಾಗ ಆದಿತಾಳ ವಿದುಲಕ್ಕೂ.

ಇನ್ನೀಗ ಕೇಳಿ ವಿಶ್ವೇಶ್ವರ ದರ್ಶನ. ಸ್ವಾತಿ ತಿರುನಾಳರ ರಚನೆ, ಸಿದ್ದಭೈರವಿರಾಗ ರೂಪಕ ತಾಳದಲ್ಲಿದೆ. ವಿಶ್ವೇಶ್ವರ ದರ್ಶನ ರಿಟನ್ ಬೈ ಸ್ವಾತಿ ತಿರುನಾಳ್, ಸೆಟ್ಟು ಸಿಂಧು ಭೈರವಿರಾಗ ರೂಪಕ ತಾಳ.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರ ಹಾಡುಗಾರಿಕೆಯನ್ನು ಆಸ್ವಾದಿಸಿದ್ರೆ ವಯಲಿನ್ ಸಹಕಾರ ನೀಡಿದವರು ಟಿಎಸ್ ತಾತಾಚಾರ್, ಮೃದಂಗ ಎಂಎಸ್ ರಾಮಯ್ಯ, ಖಂಜರ ಎಸ್ ಶೇಷಗಿರಿ ದಾಸ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal rendition by Alathuru Brothers. Accompanists were on the violin T.S. Thathachar, on the mridangam M.S. Ramayya, on the khanjira S. Sheshagiri Das. This program is a contribution of Akashwani Bengaluru, Anytime Indian Music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಆಕಾಶವಾಣಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮೊದಲು ಕೇಳೋಣ ನಿಲಯದ ಕಲಾವಿದರಿಂದ ವಾದ್ಯವೃಂದ. ಮೊದಲು ಆದಿತಾಳದಲ್ಲಿ ಕಾಪಿರಾಗದ ರಚನೆ. ದಿಸ್ ಇಸ್ ಆಕಾಶವಾಣಿ ಇನ್ ದ ಪ್ರೋಗ್ರಾಂ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ನೌ ಲೆಟ್ ಅಸ್ ಲಿಸನ್ ಟು ಆನ್ ಇನ್ಸ್ಟ್ರೂಮೆಂಟಲ್ ಎನ್ಸೆಂಬಲ್ ಬೈ ದ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು A composition of Kapiraga set to Aditala.

ಈಗ ಕೇಳಿ ವೃಷಭಪ್ರಿಯ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ ಮಹಿಮ ದಕ್ಕಿಂಚು ಕೋವಯ್ಯ. ಮಹಿಮ ದಕ್ಕಿಂಚು ಕೋವಯ್ಯ, ಲಿಸನ್ ಟು ಅ ಕೃತಿ ಆಫ್ ತ್ಯಾಗರಾಜ, ಸೆಟ್ ಟು ಆದಿತಾಳ ವೃಷಭಪ್ರಿಯ ರಾಗ.

ಅಮೃತವರ್ಷಿಣಿ ಸಂಗೀತ ವಾಹಿನಿ ಎಫ್ಎಂ ಕಂಪನಾಂಕ 100.1 ಮೆಗಾಹೆರ್ಟ್ಸ್ನಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ನೀಲಮಣಿ ರಾಗದ ರಚನೆ. ಆದಿತಾಳದಲ್ಲಿ ನಿಬದ್ಧವಾಗಿದೆ. ನೌ ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಇನ್ ನೀಲಮಣಿ ರಾಗ ಆದಿತಾಳ.

ಇನ್ನು ಮುಂದೆ ಕೇಳಿ ರಾನಿಧಿ ರಾದು, ಮಣಿರಂಗು ರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ರಾನಿಧಿ ರಾದು, ಮಣಿರಂಗು ರಾಗ. ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಆದಿತಾಳ.

ಸನಾತನ ಪರಮ ಪಾವನ ಫಲಮಂಜರಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ಕೃತಿ. ಸನಾತನ ಪರಮ ಪಾವನ, ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ, ಸೆಟ್ ಟು ಫಲಮಂಜರಿ ರಾಗ ಆಂಡ್ ಆದಿತಾಳ.

ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳುತ್ತಿದ್ದೀರಿ. ಕೊನೆಯದಾಗಿ ಸರಸ ಸಾಮದಾನ ಕಾಪಿ ನಾರಾಯಣಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ. ಕನ್ಕ್ಲೂಡಿಂಗ್ ದ ಪ್ರೋಗ್ರಾಂ, ಲೆಟ್ ಅಸ್ ಲಿಸನ್ ಟು ಸರಸ ಸಾಮದಾನ ಕಾಪಿ ನಾರಾಯಣಿ ರಾಗ

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿರ್ಮಾಣ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ಸ್ಟಾಫ್ ಆರ್ಟಿಸ್ಟ್ಸ್ ಆಫ್ ಆಕಾಶವಾಣಿ. ದಿಸ್ ಪ್ರೋಗ್ರಾಂ ವಾಸ್ ಕಂಪೈಲ್ಡ್ ಅಂಡ್ ಕಾಂಟ್ರಿಬ್ಯೂಷನ್ ವಾಸ್ ಫ್ರಮ್ ಆಕಾಶವಾಣಿ ಬೆಂಗಳೂರು.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳುವಿರಿ. ರಾಗ್ ರಾಗಿಶ್ರೀ ಕೌನ್ಸ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಬಿರಮೂರಾ, ಧೃತ್ತೀನ್ ತಾಲ್ ಸುಂದರ ಬಲ್ಮಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್. ರಾಗ್ ರಾಗೇಶ್ರೀ ಕೌನ್ಸ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಬೀರಾ ಮೋರಾ, ಧೃತ್ ತೀನ್ತಾಲ್ ಸುಂದರ ಬಲಮಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಮಶ್ಕೂರ್ ಹುಸೇನ್, ಸಾರಂಗಿ ಶಬೀರ್ ಹುಸೇನ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಶುದ್ಧ ಸಾರಂಗ್, ಖಯಾಲ್ ವಿಲಂಬಿತ್ ಏಕ್ತಾಲ್ ತೂ ಕರೀಂ ರಹೀಂ, ಧೃತ್ತೇಂತಾಲ್ ಸುಗನ ಬಿಚಾರೆ.
1: He is accompanied on tabla by Sharaf Ahmed Khan, harmonium by Mashkur Hussain, sarangi by Shabir Hussain. Continuing the concert, now listen to Raag Shuddh Sarang. Khyal Vilambit Ektal, Tu Karim Rahim, Dhrit Tintal, Sugama Bichar Hai.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಮಶ್ಕೂರ್ ಹುಸೇನ್ ಹಾಗೂ ಸಾರಂಗಿ ಶಬೀರ್ ಹುಸೇನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಉಕಲ್ ರಿಸೈಟಲ್ ಬೈ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶರಾಫ್ ಅಹಮದ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮಶ್ಕೂರ್ ಹುಸೇನ್, ಸಾರಂಗಿ ಬೈ ಶ್ರೀ ಶಬೀರ್ ಹುಸೇನ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ರವಿಚಂದ್ರ ಕೂಳೂರ್ ಅವರಿಂದ ಕೊಳಲು ವಾದನ, ಪಕವಾದ್ಯದಲ್ಲಿ ವೈಲಿನ್ ಸಹಕಾರ, ಮೈಸೂರು ಕೆಎಸ್ ರಾಜೇಶ್, ಮೃದಂಗ ಎಂ ಗುರುರಾಜ್. ಮೊದಲಿಗೆ ಸಾವೇರಿ ರಾಗದ ವರ್ಣ ಆದಿತಾಳದಲ್ಲಿದೆ ಸರಸುಡ. Welcome to today's Carnatic Classical Music Program. Dear listeners, in today's program we bring you Flute Recital by Ravichandra Kolur. He is accompanied on the violin by Mysuru K.S. Rajesh, on the mridangam M. Guru Raj. To begin with, Varna set to Saviri Raga Aditala, Sarasuda.

ತ್ಯಾಗರಾಜರ ಮತ್ತೊಂದು ರಚನೆ ರಂಜನಿ ರಾಗ ರೂಪಕತ್ತಾಳ ದುರ್ಮಾರ್ಗಚರ. ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ರಂಜನಿ ರಾಗ ರೂಪಕತ್ತಾಳ ದುರ್ಮಾರ್ಗಚರ.

ರವಿಚಂದ್ರ ಕೂಳೂರ್ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಮೈಸೂರು ಕೆ ಎಸ್ ರಾಜೇಶ್, ಮೃದಂಗ ಎಂ ಗುರುರಾಜ್. ಇನ್ನೀಗ ರಾಗತಾನ ಪಲ್ಲವಿ ವಾಗದೇಶ್ವರಿ ರಾಗ ಖಂಡ ತ್ರಿಪುಟ ತಾಳದಲ್ಲಿದೆ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ರವಿಚಂದ್ರ ಕೂಳೂರ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಮೈಸೂರು ಕೆ ಎಸ್ ರಾಜೇಶ್, ಆನ್ ದ ಮೃದಂಗ ಎಂ ಗುರುರಾಜ್. ನೌ ರಾಗತಾನ ಪಲ್ಲವಿ ಸೆಟ್ ಟು ವಾಗದೇಶ್ವರಿ ರಾಗ ಖಂಡ ತ್ರಿಪುಟ ತಾಳ.

ಇದುವರೆಗೂ ರವಿಚಂದ್ರ ಕೂಳೂರ್ ಅವರಿಂದ ಕೊಳಲು ವಾದನ ಆಲಿಸಿದರೆ. ವಯಲಿನ್ ಸಹಕಾರ ನೀಡಿದವರು ಮೈಸೂರು ಕೆಎಸ್ ರಾಜೇಶ್, ಮೃದಂಗ ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಫ್ಲೂಟ್ ರಿಸೈಟಲ್ ಬೈ ರವಿಚಂದ್ರ ಕೂಳೂರ್. ಆ ಕಂಪನೀಸ್ ವರ್ ಆನ್ ದ ವೈಲಿನ್ ಮೈಸೂರು ಕೆಎಸ್ ರಾಜೇಶ್ ಆನ್ ದ ಮೃದಂಗಂ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.